0: ಸಿಲುಕೆ ತಾಯಿ ಸೇವಂತಿ ಸಪ್ಪ ಮೊಗರ ನಾನಾ ಪರಿಚಯ
1: ಪುನಃ ತೋಡ ಮಾತ್ರ ದುರ್ಣ ಹೆಡ್ಲದ ಸಿದ್ ಮಾಳಪ್ಪ ಬಗಲ ಖಂಡಲ ಸಿದ್ ಮಾಳಪ್ಪ ನೀವು ಮಾತ್ರ
0: ಗುರು ಶವ ಮಾನೂನ್ ಜನಾರ್ನ
1: ಹೋಗಿ
0: ಚಂದ ಬಾಲ ಗಂಡ.